0: free scooty to meritorious female students of the state. India reaffirms its commitment to rule-based multilateral trading system at WTO Trade Policy Review in Geneva. And PV Sindhu to take on compatriot Unnati Huda in China Open Badminton Tournament today. And with that, we end the morning news. Have a nice day.
1: ಇದೇ ಜಯ ಕಾರ್ಯಕ್ರಮ ಲಿಖರಿ ಪ್ರಸಾರಕಲು ಆಕಾಶವಾಣಿ ದಿಲ್ಲಿರು ಆಪಣ ಕಾರ್ಯಕ್ರಮ ಶುಣುಂಟು ಆಕಾಶವಾಣಿ ಕಟಕ ಕೇಂದ್ರರು ಪ್ರಚಾರ କରୁଛୁ ಶ್ರೀಕ್ಷೇತ್ರ ಮಾಧುರೀ ಪ್ರಯೋಜನಾ ಪ್ರದೀಪ್ತ ಶ್ರೀಚಂದನ್ ಆಜಿ ವಿಷಯ ರಹಿಛಿ ಮೋದಿರಸ್ಥ ಸೇವಾ ಆಲೋಚಕ ಸುಖದೇವ ಮಹಾಂತೀ